ಕಸ್ತೂರಿ ಶ್ರೋತೃಬಂಧುಗಳಿಗೆ ಆತ್ಮೀಯ ಸ್ವಾಗತ. ನಾನು ಪರಿಮಳ ದೇಶಪಾಂಡೆ, ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಕಸ್ತೂರಿಯ ಇಂದಿನ ಮಂಗಳವಾರದ ಮಧ್ಯಾಹ್ನದ ಸಂಚಿಕೆಯಲ್ಲಿ ಕೇಳುವಿರಿ ಆಕಾಶವಾಣಿ ಸ್ಮೃತಿ ಸಂಚಯ. ಆಕಾಶವಾಣಿ 90ನೇ ವಾರ್ಷಿಕೋತ್ಸವ ಆಚರಣೆಯ ಸಂದರ್ಭದಲ್ಲಿ ಕೇಳಿ ವಿಶೇಷ ಕಾರ್ಯಕ್ರಮ. ಆಕಾಶವಾಣಿ ದೂರದರ್ಶನ ಅಗ್ರಗಣ್ಯ ರಂಗಸ್ಥಳ ಕಲಾವಿದರು ಹಾಗೂ ಹವ್ಯಾಸಿ ಗಾಯಕರಾದ ಶ್ರೀಮತಿ ಎ ಕೆ ಸುಕನ್ಯಾ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ. ಸಂದರ್ಶನವನ್ನು ನಡೆಸಿಕೊಡುತ್ತಿರುವವರು ಪರಿಮಳಾ ದೇಶಪಾಂಡೆ.

ಸ್ನೇಹಿತರಿಗೆ ಸ್ವಾಗತ. ಸ್ನೇಹಿತರೇ, ಆಕಾಶವಾಣಿ 90ನೇ ವಾರ್ಷಿಕೋತ್ಸವ ಸಂಭ್ರಮ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು ಕೋರುತ್ತಾ ಆಲ್ ಇಂಡಿಯಾ ರೇಡಿಯೋ ಎಇಆರ್ ಭಾರತದ ಸಾರ್ವಜನಿಕ ಸೇವಾ ಪ್ರಸಾರ ಸಂಸ್ಥೆಯಾಗಿದ್ದು ದೇಶದ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ. ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದೊಂದಿಗೆ 1936ರಲ್ಲಿ ಭಾರತೀಯ ರಾಜ್ಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಇಆರ್ ಎಂದು ನಾಮಕರಣವನ್ನು ಮಾಡಲಾಯಿತು. ಶಾಸ್ತ್ರೀಯ ಸಂಗೀತ, ಜನಪದ ಕಲೆ ಮತ್ತು ನಾಟಕಗಳನ್ನು ಪ್ರಸಾರ ಮಾಡುವ ಮೂಲಕ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಬರುತ್ತೆ. ವಿವಿಧ ರೀತಿಯ ಗೀತೆಗಳು, ನಾಟಕಗಳು ಮತ್ತು ಹಾಸ್ಯ ಕಾರ್ಯಕ್ರಮಗಳು ಜನರ ಮನರಂಜನೆಗೆ ಪಾತ್ರವಾಗಿವೆ ಎಂದರೆ ಸುಳ್ಳಲ್ಲ. ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ದೂರದ ಹಳ್ಳಿಗಳಲ್ಲಿ ಮತ್ತು ಪ್ರಯಾಣಿಕರಲ್ಲಿ ಆಕಾಶವಾಣಿ ಇಂದಿಗೂ ಜನಪ್ರಿಯವಾಗಿದೆ, ಹೃದಯದಲ್ಲಿ ತಟಸ್ಥವಾಗಿದೆ. ಇದು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿಯೂ ಸಹ ಅತ್ಯಂತ ವಿಶ್ವಾಸಾರ್ಹ

0: ಮಾಹಿತಿಗೆ ಮೂಲವಾಗಿದೆ. ಆಕಾಶವಾಣಿ ಕೇವಲ ಮಾಹಿತಿ ಮಾಧ್ಯಮವಲ್ಲ, ಅದು ದೇಶದ ಸಾಂಸ್ಕೃತಿಕ ಪರಂಪರೆಯ ಧ್ವನಿಯಾಗಿದೆ ಮತ್ತು ಹೃದಯದ ಬಡಿತವಾಗಿದೆ. ಭಾಷಾ ವೈವಿಧ್ಯತೆ ಮತ್ತು ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಇದು ಭಾರತೀಯ ಬದುಕಿನ ಅವಿಭಾಜ್ಯ ಅಂಗವಾಗಿದೆ, ಅವಿಸ್ಮರಣೀಯ ನೆನಪಾಗಿದೆ. ಬಾನುಲಿ ಪ್ರಸಾರ ಮಾಧ್ಯಮದ ಈ ಸುದೀರ್ಘ ಪಯಣದಲ್ಲಿ ನಾವೆಲ್ಲರೂ ಆಕಾಶವಾಣಿಯೊಂದಿಗೆ ಜೊತೆಯಾಗಿ ಧ್ವನಿಯೇ ತರಂಗದ ಕಿವಿಯಾಗಿ ಬೆಳೆದಿದ್ದೇವೆ. ಅಮೃತವಾಣಿ ಕೇಳುತ್ತಾ ಮೈಮರೆತಿದ್ದೇವೆ. ಇಂದಿಗೂ ಆಕಾಶವಾಣಿಯಲ್ಲಿ ಪ್ರಸಾರ ಆಗುವ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಲು ಮನಮಿಡಿಯುತ್ತದೆ. ಎಂದರೆ ಆಕಾಶವಾಣಿಯೊಂದಿಗೆ ಇರುವ ನಮ್ಮೆಲ್ಲರ ಅನುಬಂಧ ಅಂದಾಜಿಸಬಹುದು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯವಾಕ್ಯಕ್ಕೆ ಅನುಗುಣವಾಗಿ ಆಕಾಶವಾಣಿ ಪ್ರಸಾರ ಭಾರತಿ ಕಾಲಕ್ರಮೇಣ ತನ್ನ ಅವಿಸ್ಮರಣೀಯ ಕಾರ್ಯಕ್ರಮಗಳನ್ನು ವಿಸ್ತರಿಸುತ್ತಾ ಸಮಕಾಲೀನವಾಗಿ ವೈವಿಧ್ಯತೆ ತೋರಿದೆ. ನಿತ್ಯದಲ್ಲಿ ವಿನೂತನ ವಿಭಿನ್ನ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಮುಂಚೂಣಿಯಲ್ಲಿದೆ. ವರ್ತಮಾನ ಸಮಾಚಾರ, ಮನರಂಜನೆ, ಸಂಗೀತ, ನೃತ್ಯ, ನಾಟಕ, ಸಾಹಿತ್ಯ, ಜ್ಞಾನ, ವಿಜ್ಞಾನ, ವಾಣಿಜ್ಯ, ಹೀಗೆ ಆಕಾಶವಾಣಿಯ ಹೆಜ್ಜೆಗಳು ಸೃಜನತೆಗೆ ಮೈಲುಗಲ್ಲುಗಳಾಗಿ ಸರ್ವೋತೋಮುಖ ಕಾರ್ಯಕ್ರಮಗಳನ್ನು ರೂಪಕಲ್ಪನೆಗೈಯುತ್ತಾ ದೇಶಾದ್ಯಂತ ಧ್ವನಿಸುತ್ತಾ ಸಮಸ್ತ ಭಾರತೀಯರ ಮನದಲ್ಲಿ ಸ್ಥಿರ ಚಿರಛಾಪು ಮೂಡಿಸಿದೆ. ಅಂತೆಯೇ ಅನೇಕರಿಗೆ ಈ ಬಾನುಲಿ ಜೀವನ ಸಂಗಾತಿಯಾಗಿದೆ ಎಂದು ಹೇಳುವಲ್ಲಿ ಎರಡು ಮಾತಿಲ್ಲ. ಬನ್ನಿ, ಇಂತಹ ವಿಶಿಷ್ಟ ಧ್ವನಿವರ್ಧಕ ಸಂವಹನ ಬೆಳ್ಳಂಬೆಳಗ್ಗೆಯಿಂದ ತಡರಾತ್ರಿಯವರೆಗೆ ಮನೆ ಮನೆಗಳಲ್ಲಿ ತಲುಪಿಸುವ ನಮ್ಮ ಆಕಾಶವಾಣಿ ತನ್ನ 90ನೇ ವಾರ್ಷಿಕೋತ್ಸವ ಸಂಭ್ರಮಕ್ಕೆ ಅಡಿಯಿಟ್ಟಿದೆ. ಪ್ರಸಾರ ಮಾಧ್ಯಮ ಬಾನುಲಿ ಯಶಸ್ವಿನ ಈ ಸಂಭ್ರಮ ಪಯಣದಲ್ಲಿ ನಾವು ಭಾಗಿಯಾಗೋಣ, ಆನಂದವನ್ನು ಹಂಚಿಕೊಳ್ಳೋಣ. ಇದೇ ವಿಷಯವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಶ್ರೀಕಾರ ಹಾಕೋಣ. ಕಸ್ತೂರಿಯ ಇಂದಿನ ವಿಶೇಷ ಕಾರ್ಯಕ್ರಮ ನೀಡಲು ಬಂದಿದ್ದಾರೆ ಶ್ರೀಮತಿ ಸುಕನ್ಯಾ ಮೇಡಮ್. ಇವರು ಅಪ್ಪಟ ಕನ್ನಡಿಗರು, ಜಂಟಿ ನಗರದ ನಿವಾಸಿಗರು, ಹವ್ಯಾಸಿ ಗಾಯಕರು ಹಾಗೂ ಆಕಾಶವಾಣಿ ದೂರದರ್ಶನ ಅಗ್ರಗಣ್ಯ ರಂಗಸ್ಥಳ ಕಲಾವಿದರು. ಹೌದು, ಹೈದರಾಬಾದ್ ದೂರದರ್ಶನ್ ಟೆಲಿವಿಷನ್ನಲ್ಲಿ ಇವರ ನಾಟಕಗಳು ಪ್ರದರ್ಶಿತವಾಗಿವೆ. ತಮ್ಮ ಅದ್ಭುತ ಅಭಿನಯದಿಂದ ಸಮಸ್ತ ಕನ್ನಡಿಗರ ಮನಗೆದ್ದಿದ್ದಾರೆ ಸುಕನ್ಯಾ ಮೇಡಮ್. ಸದ್ಯದಲ್ಲಿ ಬಾನುಲಿ ಸವಿ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದಾರೆ. ಅವರನ್ನು ಸಗೌರವದಿಂದ ಬರಮಾಡಿಕೊಳ್ಳೋಣ. ಸಮಸ್ತ ಕನ್ನಡಿಗರ ಮನ ಗೆದ್ದ ಸುಕನ್ಯಾ ಮೇಡಮ್ ಅವರಿಗೆ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಸ್ಟುಡಿಯೋಕ್ಕೆ ಆತ್ಮೀಯ ಸ್ವಾಗತ ಮೇಡಮ್. ಕನ್ಯಾ ಮೇಡಮ್, ನಿಮ್ಮ ಅನಿಸಿಕೆಗಳನ್ನು ನಮ್ಮ ಶ್ರೋತೃ ಬಂಧುಗಳಿಗೆ ಹಂಚಿಕೊಳ್ಳಿ ಮೇಡಮ್.
1: ಎಲ್ಲಾ ಶ್ರೋತೃ ಬಂಧುಗಳಿಗೆ ನನ್ನ ನಮಸ್ಕಾರ. ನಾನು ಇವತ್ತು ನನ್ನನ್ನು ನೀವು ಕರೆದಿದ್ದೀರಿ, ಬಹಳನೇ ಸಂತೋಷ ಆಗ್ಯದ ನನಗೆ. ಯಾಕೆ ಅಂದ್ರೆ ನಾನು ಕಾರ್ಯಕ್ರಮಕ್ಕೆ ಇಲ್ಲಿ ಕಾಲಿಟ್ಟವಳು ಅಂದ್ರೆ 8 ವರ್ಷ ಇತ್ತು ನನಗೆ. ನನ್ನನ್ನು ಕರೆದಿರೋರು ವೆಂಕೋಬಾಚಾರ್ ಅವರು, ಪುರೋಹಿತರು. ನಮ್ಮ ಮನೆ ಹತ್ರ ಬಂದಿದ್ರು, ಏನಮ್ಮ ನಿಂಗೆ ಹಾಡ್ಲಿಕ್ಕೆ ಬರ್ತದಾ ಅಂತ ಕೇಳಿದ್ರು. ಹಾ, ನಾನು ಹಾಡ್ತೀನಿ ಎಂದೆ. ಹಾಗಾದ್ರೆ ಬಾ ನೀನು ಅಂತಂದ್ ಹೇಳಿದ್ರು. ನನ್ನಪ್ಪ ನನ್ನನ್ನು ಕರ್ಕೊಂಡು ಇಲ್ಲಿಗೆ ಬಂದ್ರು. ನಾನು ಫಸ್ಟ್ ಇಲ್ಲಿ ಹಾಡ್ದಿಂದ ಶುರು ಮಾಡಿದೆ. ಆಮೇಲೆ ಸ್ವಲ್ಪ ಹಿಂಗೆ ಸಾಕ್ತಾ ಇತ್ತು, ಅವಾಗವಾಗ ಕರಿತಾ ಇದ್ರು, ಬರ್ತಾ ಇದ್ದೆ, ಕಾರ್ಯಕ್ರಮ ಕೊಡ್ತಾ ಇದ್ದೆ ಚಿಕ್ಕವಳಿರ್ಬೇಕಾದ್ರೆ. ಬರ್ತಾ ಬರ್ತಾ ದೊಡ್ಡೋಳಾದ್ಮೇಲೆ ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ನೀನ್ ಬಂದು ಹಾಡ್ ಹೇಳ್ತೀಯ ಅಂತ. ಹಾ ಹೇಳ್ತೀನಿ ಅಂದೆ. ಸ್ವಲ್ಪ ಭಾವಗೀತೆಗಳು, ಜಾನಪದ ಗೀತೆಗಳು, ದೇವರ ನಾಮಗಳು, ಇವೆಲ್ಲಾ ಹಾಡುಗಳಿಗೆ ನನ್ನನ್ನು ಕರಿತಾ ಇದ್ರು. ಅವ್ರು ಕರೆದಾಗೆಲ್ಲ ನಾ ಬರ್ತಾ ಇದ್ದೆ, ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೆ. ನನ್ಗ ಹೇಗಾಯ್ತು ಅಂದ್ರೆ, ಈ ರೇಡಿಯೋ ಕಾರ್ಯಕ್ರಮ ಅಂಬೋದು ನನ್ಗ ಬಹಳ ಆನಂದ ಅಂದ್ರ ಆನಂದ ಆಗ್ತಾ ಬಂತು. ಇನ್ನ ಸರಿ ಅಂತ ಆಮೇಲೆ ಇನ್ನ ಸ್ವಲ್ಪ ದೊಡ್ಡೋಳಾಗ್ತಾ ಬಂದಾಗೆಲ್ಲ ನಾಟಕ ಮಾಡ್ತೀಯಾ ಅಂತ ಕೇಳಿದ್ರು. ಆಯ್ತು, ನಾನು ನಾಟಕ ಕೂಡ ಮಾಡ್ತೀನಿ ಅಂದೆ. ಸುಮಾರಾಗಿ ನಾಟಕಗಳನ್ನ ಮಾಡಿದೆ. ಆಗ್ಲಿ, ಈಗ ನನ್ನ ವಯಸ್ಸಿನ ತಕ್ಕಂಗೆ ನಾನು ಅವಾಗ ಮಾಡಿರೋ ನಾಟಕಗಳು ನಂಗೆ ನೆನಪಾಗ್ತಾ ಇಲ್ಲ. ಎಸ್ ಎನ್ ಕಿತ್ತೂರ್ ಅವ್ರು ಬರೆದಿರೋ ನಾಟಕಗಳಲ್ಲಿ ಕೂಡ ನಾನು ಸುಮಾರಾಗಿ ಮಾಡೀನಿ. ಅವರು ನಾಟಕ ತುಂಬಾ ಚೆನ್ನಾಗಿ ಬರಿತಾ ಇದ್ರು, ಅವ್ರ ನಾಟಕಗಳು ಕೂಡ ಮಾಡೀನಿ. ನಾನು ಮಾಡ್ಬೇಕಾದ್ರೆ ನಾನ್ ಚಿಕ್ಕೋಳಿದ್ರು ಕೂಡ ನನ್ನ ಜೊತೆಲಿ ಎಲ್ಲರೂ ದೊಡ್ಡವರು ಬರ್ತಾ ಇದ್ರು. ಅವರು ಕಾಲ್ವಾಡ್ ಅವ್ರು ಬರ್ತಿದ್ರು, ದೇಶಪಾಂಡೆ ಅವ್ರು ಬರ್ತಿದ್ರು, ವಾಸುದೇವ್ ರಾವ್ ಬರ್ತಿದ್ರು, ಸುಮಾರಾಗಿ ಜನಗಳು, ಗಂಗಾವತಿ ಅವರು, ವಾಮನ್ ರಾವ್ ಅವರು, ಇವ್ ನಮ್ದೆಲ್ಲ ಒಂದು ಗ್ರೂಪ್ ಆಗಿ ಹೋಗ್ಬಿಡ್ತು. ನಾಟಕ ಅಂದ್ರೆ ಈ ರೇಡಿಯೋ ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ ತಪ್ಪದಾಗ ಓಡ್ಕೊಂಡು ಬಂದು ಇಲ್ಲಿ ಕಾರ್ಯಕ್ರಮಗಳನ್ನ ಕೊಡ್ತೀವಿ.
0: ನಿಮ್ಮ ಪಯಣ 8 ವರ್ಷದಿಂದ ಆರಂಭವಾಗಿರುವಂತಹ ಈ ರೇಡಿಯೋ ಜರ್ನಿ ಅನ್ನೋದು ಇಲ್ಲಿವರೆಗೆ ಸಾಕ್ತಾ ಇದೆ ಅಂತ ತುಂಬಾ ಒಳ್ಳೆ ನೆನಪುಗಳನ್ನು ಹಂಚಿಕೊಂಡ್ರಿ ಮೇಡಮ್. ಸುಕನ್ಯಾ ಮೇಡಮ್, ಇವಾಗ ನೀವು ಸುಮಾರು ವರ್ಷಗಳಿಂದ ಇದೇ ಒಂದು ಜಂಟಿ ನಗರದಲ್ಲಿ ವಾಸ್ತವ್ಯ
1: ಇದ್ದೀರಿ.
0: ನೀವು ರೇಡಿಯೋ ಅಂದ್ರೆ ಇದು ಕನ್ನಡ ಕಾರ್ಯಕ್ರಮದಲ್ಲಿ ಬೇರೆ ಕಾರ್ಯಕ್ರಮಗಳು ಕೇಳ್ತಿರ್ತೀರಾ ರೇಡಿಯೋದಲ್ಲಿ?
1: ಎಲ್ಲ, ನಾನು ಕನ್ನಡದ ಅಭಿಮಾನಿ. ಯಾಕೆ ಅಂತಂದ್ರೆ

0: ಅಂದ್ರೆ ಕನ್ನಡ ಬುಧವಾರ ರಾತ್ರಿ 8 ಗಂಟೆ ಅಂದ್ರೆ ರೇಡಿಯೋ ಇಟ್ಕೊಂಡು ಕೊಡ್ತಾ ಇದ್ವಿ ನಾವು. ಶನಿವಾರ ಅಂದ್ರೆ ಮಕ್ಕಳ ಹಕ್ಕಿ ಬಳಗ ಕಾರ್ಯಕ್ರಮ ಬರ್ತದಂದ್ರೆ ಅದನ್ನ ಕೇಳಲಿಕ್ಕೆ ಕೂತ್ಕೊಂತಾ ಇದ್ವಿ. ಆ ಕಾರ್ಯಕ್ರಮ ನಾವು ಮಿಸ್ ಮಾಡ್ತಾನೆ ಇದ್ದಿಲ್ಲ, ತಪ್ಪದಾಗ ಕಾರ್ಯಕ್ರಮ ನಾವು ಕೇಳ್ತಾ ಇದ್ವಿ. ನಮ್ಗೆ ಈ ರೇಡಿಯೋನಲ್ಲಿ ಬಹಳ ಅಭಿಮಾನ ಇದೆ,
1: ಅಭಿಮಾನ ಇದೆ. ರೇಡಿಯೋ ಕಾರ್ಯಕ್ರಮದಲ್ಲಿ ಹಕ್ಕಿ ಬಳಗ ಕಾರ್ಯಕ್ರಮವನ್ನು ಬಹಳಷ್ಟು
0: ಮಾಡಿದ್ದೀರಿ,
1: ಆಯೋಜನೆ ಮಾಡಿದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ.
0: ನನಗೆ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ಕರೆದ್ರು ವೆಂಕಟೇಶ್ ಗೋರ್ಕಿಂಡಿ ಅವ್ರು ಹೇಳಿದ್ರು, ನಿನ್ ಮಕ್ಕಳು ನಿನ್ನ ಹತ್ರ ಬಹಳ ಮಂದಿ ಬರ್ತಾ ಇರ್ತಾರಲ್ಲ, ಎಲ್ಲಾರನ್ನ ಕರ್ಕೊಂಡು ಒಂದು ಹಕ್ಕಿ ಬಳಗ ಕಾರ್ಯಕ್ರಮ ಯಾಕೆ ಕೊಡಬಾರ್ದು ಅಂದ್ರು. ಆಯ್ತು ಸರ್, ನಾನು ಕೊಡ್ತೀನಿ ತಪ್ಪದಾಗೆ ಅಂತಂದು ಹೇಳಿದೆ. ನಾನೇ ಕೂತ್ಕೊಂಡೆ, ಆಲೋಚನೆ ಮಾಡಿದೆ, ಮಕ್ಕಳನ್ನೆಲ್ಲ ಕರೆದೆ, ಮಕ್ಕಳಿಗೆ ಹೇಳಿದೆ, ನೋಡ್ರಿ ಇದರಲ್ಲೆಲ್ಲ ಹಾಡು ಹೇಳೋರು ಕಂಠ ಚೆನ್ನಾಗಿರೋರು ಹಾಡು ಹೇಳ್ರಿ, ಕಥಿ ಯಾರಿಗೆ ಚಲೋ ಬರ್ತದ ಕಥಿ ಹೇಳ್ರಿ, ಒಗಟು ಯಾರಿಗೆ ಬರ್ತದೋ ಒಗಟು ಹೇಳ್ರಿ, ಎಲ್ಲಾ ಮಕ್ಕಳನ್ನೂ ಸೇರಿಸಿ ಅವ್ರಗಳದೆಲ್ಲ ಅಲ್ಲಿ ಮನೆಯಲ್ಲೇ ಕೂತ್ಕೊಂಡು ಅಭ್ಯಾಸ ಮಾಡಿಸಿ

0: ಹೇಳಿದೆ ನೋಡ್ರಿ, ಇದರಲ್ಲೆಲ್ಲ ಹಾಡು ಹೇಳೋರು ಕಂಠ ಚೆನ್ನಾಗಿರೋರು ಹಾಡು ಹೇಳ್ರಿ, ಕಥೆ ಯಾರಿಗೆ ಚಲೋ ಬರ್ತದ ಕಥೆ ಹೇಳ್ರಿ, ಒಗಟು ಯಾರಿಗೆ ಬರ್ತದೋ ಒಗಟು ಹೇಳ್ರಿ, ಎಲ್ಲ ಮಕ್ಕಳನ್ನೂ ಸೇರಿಸಿ ಅವ್ರಗಳದೆಲ್ಲ ಅಲ್ಲಿ ಮನೆಯಲ್ಲೇ ಕೂತ್ಕೊಂಡು ಅಭ್ಯಾಸ ಮಾಡಿಸಿ ಅವ್ರನ್ನ ನಾನು ಇಲ್ಲಿಗ ಕರ್ಕೊಂಡು ಬಂದು ಕಾರ್ಯಕ್ರಮಗಳನ್ನ ಕೊಟ್ಟು ಇವತ್ತು ಅವರು ಭಾಳ ದೊಡ್ಡ ದೊಡ್ಡವ್ರು ಆಗ್ಬಿಟ್ಟಾರ. ನಂಗೆ ಭಾಳ ಸಂತೋಷ ಅನ್ನಿಸ್ತದೆ ಈ ರೇಡಿಯೋದ ವಿಷಯದಲ್ಲಿ ನಾನು ಕಾರ್ಯಕ್ರಮ ಕೊಟ್ಟಿರೋದು ನನಗೆ ಭಾಳನೇ ಸಂತೋಷ ಅನ್ನಿಸ್ತದೆ.
1: ಅಂದ್ರೆ ಹಕ್ಕಿ ಒಳಗ ಕಾರ್ಯಕ್ರಮ ಅಂದ್ರೆ ಮಕ್ಕಳ ಕಾರ್ಯಕ್ರಮವನ್ನು ನೀವು ವಿಭಿನ್ನ ರೀತಿಯಲ್ಲಿ ನೀವು ಆಯೋಜನೆ ಮಾಡ್ತಾ ಇದ್ರಿ ಅಂತ ಕೇಳಿದ್ರೆ, ಅದ್ರಲ್ಲಿ ಒಗಟುಗಳು ಅಂತ ಹೇಳಿದ್ರೆ ಅವ್ರಿಗೆ ಪ್ರಶ್ನೆ ಮಾಡುವುದು, ಅವ್ರಿಗೆ ಉತ್ತರ ಕೊಡುವುದಾಗಿ, ಆ ಮಕ್ಕಳ ಎಲ್ಲ ಸಿದ್ಧತೆಯನ್ನು ಮಾಡಿಸೋದು.
0: ಹೌದು, ಅದೇನೆ ಹೇಳ್ತಿದ್ದೆ, ನಮ್ಮ ಮಕ್ಕಳನ್ನ ಸ್ಕೂಲ್ ಅವ್ರಿಗೆ ಶಾಲೆಗೆ ಹೋಗ್ಲಿಕ್ಕೂ ಕೂಡ ಕಷ್ಟ ಆಗಬಾರ್ದು, ಆ ಟೈಮಲ್ಲೇ ನನ್ನ ಮನೆ ಕರೆದು ನನ್ನ ಮನೆಯಲ್ಲೇ ಕೂಡಿಸಿ ಅವರಿಗೆಲ್ಲಾ ವಿಧವಾಗಿ ಹೇಳ್ಕೊಟ್ಟು ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಕಾರ್ಯಕ್ರಮ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೆ. ಬೇಕಾದ ಜಾನಪದ ಗೀತೆ ಹಾಡಿದ್ದೀನಿ, ಭಾವಗೀತೆಗಳನ್ನ ಹೇಳಿದ್ದೀನಿ, ದೇವರ ನಾಮಗಳನ್ನ ಹೇಳಿದ್ದೀನಿ, ಸುಮಾರಾಗಿ ಹಾಡುಗಳನ್ನೆಲ್ಲ ಹೇಳಿದ್ದೀನಿ. ಆಮೇಲೆ ನಾಟಕ ಮಾತ್ರ ಬಿಟ್ಟಿಲ್ಲ, ಯಾವ ನಾಟಕಗಳು ಯಾರು ಬರೆದ್ರು ಕೂಡ ನನಗೆ ಕಾಲ್ ಬರ್ತಿತ್ತು, ಬರಬೇಕು ನೀವು ಅಂತಂದು ಹೇಳಿ ನಾನು ಮಾಡಿ ಹೋಗ್ತಾ ಇದ್ದೆ. ನಾನು
1: ನೀವು ಸಾಕಷ್ಟು ನಾಟಕಗಳನ್ನು ನೀವು ಪ್ರದರ್ಶನ ಮಾಡಿದಿ ಅಂತ ಹೇಳಿದ್ರೆ, ಅಂದ್ರೆ ಆಲ್ ಇಂಡಿಯಾ ರೇಡಿಯೋ ಮೂಲಕ ನೀವು ನಟಿಸಿರುವಂತಹ, ಅಂದ್ರೆ ನೀವು ಭಾಗಿಯಾಗಿ ಮಾಡಿರುವಂತಹ ಯಾವುದಾದ್ರು ಒಂದು ಪಾತ್ರದ ಡೈಲಾಗ್ ಅಥವಾ ಧ್ವನಿ ನಮ್ಮ ಒಂದು
0: ಎಸ್ ಎನ್ ಕಿತ್ತೂರ್ ಅವರು ಬರೆದಿರೋ ಒಂದು ನಾಟಕದಲ್ಲಿ ನಾನು ಮದುವೆ ಹುಡುಗಿ ಇದ್ದೆ ಅದರಲ್ಲಿ. ಆಗ ಅವ್ರು ಹೇಳ್ತಾ ಇದ್ರು, ನನ್ನ ಅಪ್ಪನ ರೋಲ್ ನಲ್ಲಿ ಹೇಳ್ತಾ ಇದ್ರು ಅವರು, ಇಲ್ಲ ನೀನು ಮದುವೆ ಆಗ್ಲೇಬೇಕು, ಇಲ್ಲಪ್ಪ ನಂಗೆ ಈಗ ಮಾತ್ರ ನಾನು ಮದುವೆ ಆಗೋದಿಲ್ಲ ಅಂತಿದ್ದೆ. ಯಾಕೆ ಆಗೋದಿಲ್ಲ ಅಂತಿದ್ದೆ, ಇಲ್ಲಪ್ಪ ನಂಗೆ ಇನ್ನು ಮುಂದೆ ಭಾಳ ಕಲಿಯೋದಿದೆ, ಈಗ ನನ್ನನ್ನು ಮದುವೆ ಅಂತಂದು ಯಾತಕ್ಕೆ ನೀವು ಬಲವಂತ ಮಾಡ್ತಾ ಇದ್ದೀರಿ, ಬೇಡ ಅಂತಿದ್ದೆ ನಾನು. ಅದಕ್ಕೆ ಅವರು ಎಲ್ಲರೂ ನನ್ನನ್ನು ಮನೇಲಿ ಕೂಡಿಸಿ, ಇಲ್ಲ ನೀನಾಗಲೇಬೇಕು ಅಂತ. ಆ ಮದುವೆ ಆ ಒಂದು ನಾಟಕದಲ್ಲಿ ಹೇಗಿತ್ತು ಅಂದರೆ, ನಾನು ಅವ್ರ ಮನೆಗೆ ಹೋಗ್ಬೇಕು, ಹುಡುಗನ್ ನೋಡ್ಬೇಕು, ಅವ್ರ ಮನೆಯಲ್ಲಿರೋ ತಂಗಿನ ನನ್ನ ಅಣ್ಣಂಗೆ ನೋಡ್ಬೇಕು ಅಂತಿತ್ತು. ಇದನ್ನ ನಾನು ಬೇಡ ಅಂತಿದ್ದೆ, ನನಗೆ ಬೇಡ, ನನಗೆ ಎದುರು ಬದುರು ಅಂದ್ರೆ ನಾನು ಮಾಡ್ಕೊಳ್ಳಲ್ಲ, ನಂಗೆ ಬೇರೆನೆ ಮಾಡಿ ನೀವು ಅಂತ ನಮ್ಮ ಅಪ್ಪನ ಹತ್ರ ಹಠ ತೆಗಿತಾ ಇದ್ದೆ ನಾನು. ಆಗ್ಲಿ ನಮ್ಮಪ್ಪ ಅಂದ್ರು, ಅದರಲ್ಲಿ ಏನಿದೆ, ಹುಡುಗ ಚೆನ್ನಾಗಿದ್ದಾನೆ, ಒಳ್ಳೆ ಕೆಲಸ ಇದೆ, ನಿಂಗೆ ಎದುರಾದ್ರೆ ಏನು, ನಿನಗೆ ಮಾಡ್ಕೊಳ್ಳೇಬೇಕು ಅಂತ. ಆ ಡ್ರಾಮಾ ಮಾತ್ರ ನಾನು ಮರೆಯೋಕೆ ಸಾಧ್ಯ ಇಲ್ಲ.
1: ನೀವು ಮನಸ್ಸಿಟ್ಟು ಮಾಡಿರುವಂತಹ ನಾಟಕದಲ್ಲಿ ನಿಮ್ಮ ಪಾತ್ರ ತುಂಬಾ,
0: ಈಗ ನೀವು ಕೇಳಿದ್ರಲ್ಲ, ನಾನು ನಾಟಕದಲ್ಲೇನೋ ಈ ಸೀನ್ ಎಲ್ಲ ಮಾಡಿದೆ, ನನ್ನ ನಿಜ ಜೀವಿತದಲ್ಲಿ ನಾನು ಇದ್ರ ತರಾನೇ ಮಾಡ್ತು, ಇದು ಬಹಳ ಆಕಸ್ಮಿಕ, ಅದು ನನ್ಗೆ ಅನಿಸ್ತಾ ಇದೆ. ನಾನು ಅವತ್ತೆಲ್ಲ ನಾಟಕದಲ್ಲಿ ಬೇಡ ಬೇಡ ಅಂತ, ಈಗ ನಾನು ಅದೇ ತರಾನೇ ಮಾಡ್ಕೊಂಡಲ್ಲ, ನಾನು ಎದುರು ಬಿದ್ರು ನನ್ನ ಅಣ್ಣಂಗೆ ಅವ್ರ ಅಕ್ಕನ ಕೊಟ್ರು, ಅವ್ರ ತಮ್ಮಂಗೆ ನನ್ನನ್ ಕೊಟ್ರು, ನಾನು ಇವಾಗ ಹ್ಯಾಪಿಯಾಗೇ ಇದ್ದೀನಿ.
1: ಅಂದ್ರೆ ರೇಡಿಯೋ ಕಲಿಸಿದ ಸಂಬಂಧ ಅಂತ
0: ನಿಜವಾಗ್ಲು ನನ್ಗೆ ಈ ರೇಡಿಯೋ ಬಹಳಷ್ಟು ಸಹಾಯ ಮಾಡಿದೆ ಅಂತ ಅನ್ಕೊಂಡು.
1: ಮೇಡಮ್ ನೀವು ತುಂಬಾ ಚೆನ್ನಾಗಿ ಹಾಡ್ತೀರಿ, ಜನಪದ ಗೀತೆ ಯಾವ್ದಾದ್ರು ನಿಮ್ಮ
0: ಜನಪದ ಗೀತೆ ಹಾಡಿದ್ದೀನಿ ನಾನು, ಹೇಳ್ತೀನಿ. ಬುತ್ತಿ

0: ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದೀರಿ ಮೇಡಮ್, ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರಿ ಅಂದ್ರೆ ನೀವು ಅಂದ್ರೆ ಕಲಾವಿದರು ಎನ್ನುವಂತ ನಿದರ್ಶನ ನಿಮ್ ಗಾಯನದಲ್ಲಿ ಕೇಳಿಸ್ತಾ ಇದೆ. ತುಂಬಾ ಒಳ್ಳೆ ಕಲಾವಿದರು ನೀವು, ಅಂದ್ರೆ ಒಂದು ನಾಟಕ ಕಲಾವಿದರೇ ಅಲ್ಲ, ಸಂಗೀತ ಕಲಾವಿದರು ಹೌದು ನೀವು. ಮೇಡಮ್, ಇವಾಗ ನೀವು ರೇಡಿಯೋದ ಅನುಬಂಧವನ್ನು ಹೇಳ್ತಾ ಇರಬೇಕಾದಾಗ ನೀವೊಂದು ಮಾತು ಹೇಳಿದ್ರಿ, ಅಂದ್ರೆ ಮಕ್ಕಳಿಗೆ ನಾನು ಕಲಿಸುವಿಕೆ ಅನ್ನೋದಾಗ್ಲಿ ಅಥವಾ ನಾಟಕದಲ್ಲಿ ನಿಮ್ಮ ಅಂದ್ರೆ ಪಾರ್ಟಿಸಿಪೇಷನ್ ಮಾಡುವುದಾಗ್ಲಿ ರೇಡಿಯೋ ಮೂಲಕ ನೀವು ಬಂದಿರುವಂತಹ ಸಂದರ್ಭಗಳನ್ನು ಹೇಳಿ, ಅದರಲ್ಲಿ ನಾಟಕದಲ್ಲಿ ಅಥವಾ ಮಕ್ಕಳ ಕಾರ್ಯಕ್ರಮದಲ್ಲಿ ನೀವು ಮರೆಯಲಾರದಂತಹ ಯಾವುದಾದ್ರೂ ಘಟನೆ ಉಂಟಾ, ಅವಿಸ್ಮರಣೀಯ ಘಟನೆ?
1: ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದೆ ಸುಮಾರಾಗಿ, ನಾನು ನೋಡ್ರಿ ಒಂದು 15-18 ಹುಡುಗರನ್ನ ಕರ್ಕೊಂಡು ಬರ್ತಿದ್ದೆ ಒಂದೊಂದು ಪ್ರೋಗ್ರಾಮ್ಗೆ. ಮಕ್ಕಳನ್ನೆಲ್ಲಾರನ್ನ ಕೂಡಿಸ್ಕೊಂಡು ಹೇಳ್ತಾ ಇದ್ದೆ, ಏನು ನೀ ಕತೆ ಹೇಳ್ತೀಯಾ ಹೇಳು, ನೀ ಏನು ಹೇಳ್ತೀಯಮ್ಮ ಒಗಟು ಹೇಳ್ತೀಯಾ ಹೇಳು, ಎಲ್ಲಾನು ಅವ್ರ ಹತ್ರ ನಾನು ಕೇಳಿಸ್ತಾ ಇದ್ದೆ ಮಾಡ್ತಾ ಇದ್ದೆ ಆಗ್ಲಿ. ಅದರಲ್ಲಿ ಒಂದು ಹುಡುಗಿ ಮಾತ್ರ ಬಹಳನೇ ನನಗೆ ಇವತ್ತಿಗೂ ಅದು ನನಗೆ ಮರೀಲಿಕ್ಕೆ ಆಗೋದಿಲ್ಲ. ಅವಳು ಒಂದು ದೋಸೆ ಕತೆ ಹೇಳಿದ್ಲು, ಅವಳು ಇಲ್ಲಿ ದೋಸೆ ಕತೆ ಹೇಳಿದ್ಮೇಲೆ ಇಲ್ಲಿಂದ ನಾನು ಮತ್ತೆ ಅವ್ರನ್ನೆಲ್ಲ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕಲ್ಲ, ಅವಳಿಗೇನು ಅಂದ್ರೆ ಆ ದೋಸೆ ಕತೆಯಲ್ಲಿ ಇರೋದನ್ನ ನೋಡಿ ಅವಳು ತಾನೇನ್ ತಗೊಂಡ್ ಬಂದಿರೋ ಒಂದು ವಸ್ತುಗಳನ್ನ ತಗೊಂಡ್ ಬಂದ ಕೈಯಲ್ಲಿ ಹಿಡ್ಕೊಂಡ್ ಬಂದಾಳೆ. ಈ ಮೇಡಮ್ ಏನಾದ್ರೂ ಮರ್ತ್ ಬಿಡ್ತಾಳೋ ಏನೋ ದಾರಿ, ಹೇಗ್ ಮಾಡ್ಬೇಕು ಆ ಕತೆಯಲ್ಲೇನೋ ಹಂಗ ಹಾಕೊಂಡು ಹೋಗಿದ್ದೆ ನಾನು. ಈಗ ನಾನು ಆಲ್ ಇಂಡಿಯಾ ರೇಡಿಯೋದ್ಲಿಂದ ಹಿಡಿದು ಅವಳು ಏನ್ ಮಾಡಿದ್ಲು, ನಮ್ಮ ಮನೆ ತನ ಒಂದೊಂದೇ ಮುತ್ತು ಕೆಳಗೆ ಹಾಕೊಂತ ಬಂದ್ಲು. ಯಾಕೆ ನಿನ್ನ ಹತ್ರ ಎಷ್ಟು ಮುತ್ತಿತ್ತು ಏನ್ ಮಾಡಿದೆ ಅಂತ, ಅಲ್ಲ ದಾರಿ ತಪ್ಪಿ ಹೋಗ್ಬಿಟ್ರೆ ಹೆಂಗೆ ಅನ್ಕೊಂಡು ಅಲ್ಲಿ ಅದು ಕತೆಯಲ್ಲೇ ಹಂಗೆ ಹೇಳಿದ್ಯಮ್ಮ, ಈಗ ನೀನ್ ಯಾಕೆ ಇಲ್ಲಿ ಆ ತರ ಮಾಡಿದೆ ಅಂತಂದ್ರೆ ಅದಕ್ಕೋಸ್ಕರನೇ ಮಾಡಿದ್ದು, ದಾರಿ ಮರ್ತು ಹೋಗ್ಬಾರ್ದು ಅನ್ಕೊಂಡು ಮುತ್ತ ಹಾಕೊಂಡು ಬಂದಿದ್ದ.
0: ಮೇಡಮ್, ತುಂಬಾ ಚೆನ್ನಾಗಿ ಒಂದು ವಿವರಣೆ ಕೊಟ್ರಿ. ಮೇಡಮ್, ಇವಾಗ ನೀವು ಆಲ್ ಇಂಡಿಯಾ ರೇಡಿಯೋದ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಅಂತ ಹೇಳಿದ್ರಿ. ಆಲ್ ಇಂಡಿಯಾ ರೇಡಿಯೋ ಮೂಲಕ ನೀವು ಪಡೆದಿರುವಂತಹ ಯಾವುದಾದ್ರೂ ಸಹಾಯ ಉಂಟಾ ನಿಮ್ಗೆ, ಅಂದ್ರೆ ಆಲ್ ಇಂಡಿಯಾ ರೇಡಿಯೋದಿಂದಲೇ ನಾನು ಈ ಕಾರ್ಯಕ್ರಮಗಳು ಬಂತು, ಈ ಅವಕಾಶ ಬಂತು ಎನ್ನುವಂತಹ ಏನಾದ್ರೂ ನಿಮ್ಗೆ ಅನುಭವ ಉಂಟಾ?
1: ಯಾಕಿಲ್ಲ, ನಂಗೆ ಬಹಳ ಮುಖ್ಯವಾದದ್ದೇನು ಅಂದ್ರೆ ನಾನು ಈ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕಾರ್ಯಕ್ರಮ ಕೊಡ್ತಾ ಇರೋದು ನೋಡ್ಕೊಂಡ್ಮೇಲೆ ನನಗ ಬಂದಿರೋದು ಪ್ರೋಗ್ರಾಮ್, ಫಸ್ಟ್ ಪ್ರೋಗ್ರಾಮ್ ನಲ್ಲಿ ನಾನು ಕಾಲಿಟ್ಟಿರೋದು ಅಂದ್ರೆ ಟಿವಿಯಲ್ಲಿ,
0: ದೂರದರ್ಶನದಲ್ಲಿ
1: ಹೇಮಲತಾ ಮೇಡಮ್ ಅಂತ ಇರ್ತಿದ್ರು. ಅವ್ರು ಬಂದು ನನ್ನನ್ನು ಕರ್ಕೊಂಡು ಹೋಗಿ, ಎಷ್ಟು ಜಾನಪದ ಗೀತೆ ಅನ್ಬೇಡ್ರಿ, ಭಾವಗೀತೆ ಅನ್ಬೇಡ್ರಿ, ನಾಟಕಗಳು ಸಣ್ಣ ನಾಟಕಗಳು ಕೂಡ ಮಾಡ್ಲಿಕ್ಕೆ ನಂಗೆ ಕೊಟ್ರು. ಅದು ಅಲ್ದೇನೆ ನನ್ಗೆ ಅಡಿಗೆ ಒಂದು ಮಾಡ್ತೀಯಾ ನೀನು ಅಂದ್ರು, ಮಾಡಿ ತೋರಿಸ್ತೀನಿ ಅಂದೆ. ಅದನ್ನ ಕೂಡ ನನ್ಗೆ ಮಾಡೋದಕ್ಕೆ ಅವ್ರು ನಂಗೆ ಒಂದು ಅವಕಾಶ ಮಾಡಿ ಕೊಟ್ರು. ನಾನು ಇವತ್ತಿಗೂ ಅದೆಲ್ಲ ಕಾರ್ಯಕ್ರಮಕ್ಕೆ ನನ್ನ ಮೂಲ ಕಾರಣ ನನ್ನ ಈ ಆಲ್ ಇಂಡಿಯಾ ರೇಡಿಯೋನೇ ಕಾರಣ. ನಾನು ಇಲ್ಲಿ ಕೊಟ್ಟದ್ದಕ್ಕೆ ಅವ್ರು ಕೇಳಿ ನನ್ನನ್ನು ಅವ್ರು ಅಲ್ಲಿ ಕರೆದು
0: ಆಯ್ಕೆ ಮಾಡಿಕೊಂಡು
1: ಎಷ್ಟು ನನ್ನನ್ನು ಆಯ್ಕೆ ಮಾಡಿ ನನ್ನನ್ನು ಕರ್ಕೊಂಡು ಹೋದ್ರು. ಸಾಕಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದೆ ನಾನಲ್ಲಿ, ನಾನು ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ ನನ್ನ ಆಲ್ ಇಂಡಿಯಾ ರೇಡಿಯೋ.
0: ಓ, ಎಷ್ಟು ಒಳ್ಳೆ ಮಾತನ್ನ ಹೇಳಿದ್ರಿ, ನನ್ನ ಆಲ್ ಇಂಡಿಯಾ ರೇಡಿಯೋ. ಮೇಡಮ್, ಇವಾಗ ನೀವು ದೂರದರ್ಶನದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಕೊಟ್ಟಿದ್ದೀರಿ, ಯಾವ್ಯಾವ ಕಾರ್ಯಕ್ರಮ ಕೊಟ್ಟಿದ್ದೀರಿ ಅಂದ್ರೆ ನಾಟಕಗಳನ್ನು ಪ್ರದರ್ಶನ
1: ಮಾಡಿದ್ರಿ
0: ನಿರ್ದೇಶನ
1: ನನ್ಗೆ ನೋಡ್ರಿ. ಹೇಮಲತಾ ಮೇಡಮ್ ಅಂತಿದ್ರು, ನಳಿನಿ ಅಂತ ಇದ್ರು, ಸತೀಶ್ ಅಂತ ಇದ್ರು, ನನ್ಗೆ ಬಾಲಕೃಷ್ಣ ಅಂತ ಇದ್ರು. ಇವರೆಲ್ಲರೂ ನೋಡ್ರಿ ನನ್ನನ್ನು ಎಷ್ಟು ಇಷ್ಟಪಟ್ಟು ಕರ್ಕೊಂಡು ಹೋಗ್ತಾ ಇದ್ರು ಅಂದ್ರೆ ಆ ಇಷ್ಟ ಬರೋದಕ್ಕೆ ಕಾರಣ ನಮ್ಮ ಆಲ್ ಇಂಡಿಯಾ ರೇಡಿಯೋನೇ. ಯಾಕೆಂದ್ರೆ ನನ್ನ ಇಲ್ಲಿ ವಾಯ್ಸ್ ನೋಡಿ ಅವರು ನನ್ನನ್ನು ಮನೆಗೆ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ನನಗೆ ನೋಡ್ರಿ ಅವಾಗಿರೋ ಮರ್ಯಾದಿನ, ಮನೆಗೆ ಬಂದು ಕಾರಲ್ಲಿ ನನ್ನನ್ನು ಕರ್ಕೊಂಡು ಹೋಗಿ ಕಾರ್ಯಕ್ರಮ ಕೊಡಿಸಿ ರಾತ್ರಿ 10 ಆಗ್ಲಿ 11 ಆಗ್ಲಿ ಕರ್ಕೊಂಡ್ಬಂದು ಮನೆಗೆ ಬಿಟ್ಟು ಹೋಗಿ, ಅದನ್ನ ಇದು ಪ್ರಾರಂಭ. ಅದು ನನಗೆ ಆಮೇಲೆ ಬಂದಿರೋ ಕಾರ್ಯಕ್ರಮ. ಅದಕ್ಕೆ ನಾ ಯಾವಾಗ್ಲೂ ಆಲ್ ಇಂಡಿಯಾ ರೇಡಿಯೋನ ಬಹಳ ನನ್ನ ಇಷ್ಟು ಅಂತ ಹೇಳೋದಕ್ಕಿಲ್ಲ, ಅದಕ್ಕೆ ಮಾತು ಸಾಲದು.
0: ಅಂದ್ರೆ ನಮ್ಮ ಒಂದು ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ನುರಿತ ಧ್ವನಿಗಳನ್ನು ಮಾತ್ರ ತಗೊಳ್ಕೊಳ್ತಾರೆ. ರೇಡಿಯೋ ಧ್ವನಿಗೆ ಒಂದು ಮುದ್ರಣ ಇದೆ. ಇಲ್ಲಿ ಧ್ವನಿ ಮೂಲಕವಾಗಿ ಅವರು ಹೆಸರನ್ನು ಪಡೆದ್ರೆ ಎಲ್ಲಾ ಕಡೆ ತಮ್ಮ ಹೆಸರನ್ನು ವಿರಾಜಿಸುತ್ತಾರೆ ಎನ್ನುವಂತಹದ್ದು ಸಾಕ್ಷಿ ನೀವೇ ಹೇಳಿದ್ರಿ. ನೀವು ದೂರದರ್ಶನದಲ್ಲಿ ಈ ಒಂದು ಆಲ್ ಇಂಡಿಯಾ ರೇಡಿಯೋ ಮೂಲಕ
1: ದೂರದರ್ಶನದಲ್ಲಿ ಬಂದಿರೋದು,
0: ಪ್ರಸಿದ್ಧಿಯನ್ನು
1: ಪಡೆದಿದ್ದೇನೆ,
0: ಸಾಕಷ್ಟು ಅವಕಾಶಗಳನ್ನು ಪಡೆದುಕೊಂಡಿದ್ದೀರಿ, ತುಂಬಾ ಸಂತೋಷದ ವಿಷಯ. ಸುಕನ್ಯಾ ಮೇಡಮ್ ಒಬ್ಬ ಕಲಾವಿದೆ, ರೇಡಿಯೋ ಕಲಾವಿದೆ, ದೂರದರ್ಶನ ಕಲಾವಿದೆ, ರೇಡಿಯೋ ಮೂಲಕ ದೂರದರ್ಶನ ಕಲಾವಿದೆ, ಪ್ರಸಿದ್ಧಿ ಪಡೆದಿರುವ

ಸ್ವತಃ ಕಲಾವಿದೆ, ಹಾಡುಗಾರತಿ ಹಾಗೂ ಒಳ್ಳೆ ಮಾತುಕಾರತಿಯೂ ಹೌದು. ಇಂತಹ ಹಿರಿಯ ಸರಸ್ವತಿ ರೂಪವಾಗಿರುವಂತಹ ಸುಕನ್ಯಾ ಮೇಡಮ್ ಜೊತೆ ಮಾತಾಡ್ತಿದ್ದೆ, ತುಂಬಾ ಸಂತೋಷ ಆಗ್ತಾ ಇದೆ. ಅವ್ರು ಹೇಳುವ ಮಾತುಗಳು ಮತ್ತಷ್ಟು ಕೇಳಬೇಕನ್ಸ್ತಾ ಇದೆ. ಸುಕನ್ಯಾ ಮೇಡಮ್, ನಿಮ್ಮ ಒಂದು ಈ ಸಂದರ್ಶನ ಅನ್ಬೇಕಾ, ನಿಮ್ಮ ಅನಿಸಿಕೆ ಅನ್ಬೇಕಾ, ಅಂದ್ರೆ ನೀವು ರೇಡಿಯೋ ಅನುಬಂಧವನ್ನು ನೀವು ಹಂಚಿಕೊಂಡಿರುವಂತಹ ವಿಧಾನ ತುಂಬಾ ಹರ್ಷಣೀಯವಾದದ್ದು. ಹೋಗ್ತಾ ಹೋಗ್ತಾ ಮಾತುಕತೆಯನ್ನು ಮುಗಿಸ್ತಾ ಸಾಕಷ್ಟು ಭಾವಗೀತೆಗಳನ್ನು ಹಾಡಿದ್ದೀರಿ ನಮಗಾಗಿ.

ಇದುವರೆಗೆ ಆಕಾಶವಾಣಿ 90ನೆಯ ವಾರ್ಷಿಕೋತ್ಸವ ಆಚರಣೆಯ ಸಂದರ್ಭದಲ್ಲಿ ಹಿರಿಯ ರಂಗಸ್ಥಳ ಕಲಾವಿದರು ಹಾಗೂ ಹವ್ಯಾಸಿ ಗಾಯಕರಾದ ಶ್ರೀಮತಿ ಎಕೆ ಸುಕನ್ಯಾ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ಪ್ರಸಾರಗೊಂಡಿತು. ಈ ಕಾರ್ಯಕ್ರಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಇಲ್ಲಿಗೆ ಇಂದಿನ ಕಸ್ತೂರಿಯ ಮಂಗಳವಾರದ ಸಂಚಿಕೆ ಮುಗಿಸಲು ನಿಮ್ಮ ಪರಿಮಳ ದೇಶಪಾಂಡೆಗೆ ಅಪ್ಪಣೆ ನೀಡಿ ಮತ್ತೆ ನಮ್ಮ ಕಾರ್ಯಕ್ರಮವನ್ನು ಬರಲಿರುವ ಗುರುವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ಇರುತ್ತೇವೆ. ಅಲ್ಲಿವರೆಗೆ ವಂದನೆಗಳು.